ಪೂಜಿನಿ ಮನುಗಡೆಗುನು ಬಂಧಮುಲಕು ಮಾನ್ಯತಕುನು ಮನಸೇ ಹೇತುವು ಮನುಜುನಿ ಮನುಗಡೆಗುನು ಬಂಧಮುಲಕು ಮಾನ್ಯತಕುನು